ಮರ್ಜನಂ ಭವಬೀಜಾನಾಂ ಅರ್ಜನಂ ಸುಖ ಸಂಪದಾಂ ಗರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮ್ ನಾಂ ಮಹಾರಾಜ ಕೀ ಸಂತ ಬಡೇ ಪರಮಾರ್ಥಿ ವೇಸ್ಧರೇ ಅವಧೂತ್ ರಾಮ್ ನಾಮ ಕೀ ಗರ್ಜನಾ ಭಾಗ್ಯಾ ಯಮದೂತ್ ಶ್ರೀ ಸೀತಾರಾಮ್ ನಾಂ ಮಹಾರಾಜ ಕೀ ಶ್ರೀ ರಾಮ ಲಲಾ ಭಗವಾನ್ ಕೀ ಶ್ರೀ ಹನುಮಾನ್ ಜೀ ಮಹಾರಾಜ ಕೀ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ.